0: ಪಟ್ಟಾರೆ
1: ಸೂರಕ್ಕೆ ಬರದಿಯೇ ಸೂರ ಇನ್ನಾಯ ಅದು ಯಕ ಚತುರ ನಾರ ಅಮ ಜೋರಗಲ್ಲ ಜಿ.